ಅಗ್ವೆನೋದು ಮೇಘದಾ ಕುಮಾರ್ ಸಾನು, ಉದಿತ್ ನಾರಾಯಣ್ ಅನಿ ಅಲ್ಕಾಯಾಕ್ ನಿಗಣಿ, ಕವಿತಾ ಕೃಷ್ಣಮೂರ್ತಿ ಹಂಚ ಅವಜಾನ್ ಹೇ ಗೀತ್, ಇಶ್ಫಿಲ್ ಮಾತ್ಲ ಹೇ ಗೀತ ಸಾ, ಅನುಮಲಿ ಹಂಚ ಸಂಗೀತ ಸಾ, ರಾಹತ್ ಇಂದೋರಿ ಹಂಚೆ ಬೋಲ್.